ಅದರ ಹಾಗೆ ಇಷ್ಟ ಪರತ್ತು ಆತನ ಹಾಗಾಂದು ಆಮೆ ಮನವಿ ಮಾಡಿತು ಅದೇ ನಮಕ್ಕೆ ನಮ್ಮ ಕಾದ ಹಜಾಡಿ ತಗೆ ನಂತನ ಕಾನ್ ಹಜಾಡಿ ತಗೆ ಅಕೋಪಗ ಹಂಸಾನ್ ಆಕೆ ಪ್ರಜಾನ್ ಆಕೆ ಮಹಾಸ ಆಕೆ ಮಾಡಿ ಕಾಂಗ್ರೆಸ್ ಕಾಸಾನ್ ದೇಜು ಅದೇ ನಕದಿ ಜಾತ ಮಾಡಿ ಜನರಿಂದ ಕಳಿಸಿ ಮತ್ತೆ ಸದಾ ದೇ ಅಂದಿತು ಕೋಪನ ಬಸಾನ್ ತದೆ ಕಂಚಿತ ಅಂತ ಮಾಡಿ ಅದೇ ಡೇನಿಯಲ್ ಜೋ ಜೂಲಿಯಸ್ ಇದ್ದು ಕತ್ತೆ ವಿಷಯನ ಡಮಸಿವಾದ ಕಣ್ಣು ಮುಗ್ಗಾದ ನಂಬರತ್ತೆ ತಾವು ಡೇನಿಯಲ್ ಜನತಾ ಕಾಸಿನಿಂದ ಅಲ್ಲಿಯ ಅಲ್ಲಿನ Philip Malin, Elizabeth Dad, Kavirasyan, Kavirasyan, Lilis, Lemius, Kira Ignatius, Wilfred, Bobby, Dahihana nga di, Ama nga di, Hivan, na, Tinapabuzi pasan nga, Berti, Watch at it, Gagi mo, Ama, Ama, Ama, di, na, Ako ni nga di, Adi, Pika, Ako ni nga di, Kami, Sa pasan nga di, Nga di, Helen Young, Joseph Patili, Sika Yakman, John Tati, Lis, Sia Tati, Marius Meredin, Judge Dindin, Richard Dindinas, Dennis Nicarasia, Anjani Opin, Ngaviti, Ngavi, Avi, Alicia Lilim, Sia Komandia, Ngavi, Ja, Alka Avi Pombos, Ayungan, Gandarwan, Clarence Wong, Isa Ngaviti, Iyan, Ngavi, ಯಾವ ನಂಗೆ ಕಿವಾನಗೆ ದಿ ಮತ್ತೆ ನೀರ ಹಜಾವ ನಾಕ ನಿಗಾಜಿ ಆನೋತ್ಯ ಸ್ಯಾನ ತಿಗಾ ಕೋ ನಾಜಿ ನಕಪನ ಅತವಾದಾನ ಕಮಾದಿ ತಮೈ ಮಾದ ಅಹಿ ಮತ್ತೆ ನಂಗೆ ದ ಕಸಂದಾನ ತಕೈ ಸಿನಂ ಕದ ಸಮಾನ ತಿಗಾ ನಾಕ ಬಹಿ ತಾಂಗನ ನಾಜಿ ಅದನ ಕದಿ ಗಾದ ತಾಂಗ ನಾ ದ ಕಸಂದಾನ ತಕೈ ದಿತಿ ನಕಪನ ಹಜಾವ ತವಿನ ದ ಪನಕಾನ ಹಜಾವ ದಿತಿ ಕನಿಸಾನ ಕಿ ಹಜಾವ ದಿ ಜಸ್ಟ್ ಜಜ್ ಪಿ ಲಾಲೆ ಹಜಾವ ದಿನಾ